ಅಂಗ ದಿಸ್ಗೊರು ಮುಂಚೆ ಯಾಕಿಲ್ಲವೆ ಯಾಕು ನಹ್ದೋ ಗಂತು ದೋಗನಲೆ ಲೀ ಚಂಗ ಕೈ ತುಂಬಲೆ ಇತ್ನು ಬಾಹ್ ನಿಫಿಗನ್ ಸೈ ನಿಪ್ಪ ನೋಫಿ ನೋಫಿಯೌ ನೋಯ ಇಂದ ಯಾ ಮಚಲೆ ಸೈ ನಿಪ್ಪ ನೋ ನೆಫಿಯೌ ನೋಯ ಇಂದ ಯಾ ಮಚಲೆ ದನು ಚುಕಲ್ ಮೋದಿ ದಾಲ್ ಗೋಯೋ ಪುಂಗಾಹ್ ಯು ಜಿಸ್ ಯಾ ಬೋಟ್ ನಿ ಬಾಹ್ ನಿ ಬೋನ್ ಬೋಟ್ ನಿ ಮನ ನಿ ಚಲೆ ಬಕ ಕಿ ಜಾ ಬರಯಂ ಫೇಯೌ ಕುನ್ಯೌ ಗ ಚರಲ್ ಅಪ್ಪ ಪೋ ಮಂಗ ದೋ ಜೇ ಹಲ್ ದೋ ದಿಕ್ಕಿಲೆ ಯೌ ಯಾ ಅಪ್ಪಂಗ ದಿಸ್ಗೊರ್ ಹಂ ಚರಾಂಗ ಚರ್ ಶೇಖ್ ಮಕ್ಕೆ ಶೇಖ್ ಮುಸ್ತಫಾ ಚೆನ್ನಾಲಿ ಗೈ ಅಗಲೆ ಯಾ ಯಾ ಮನ ಯಾ ನಪ್ಪೆ ಯಾ ಬರಿ ಜೋಗ ಶೇಖ್ ಮುಸ್ತಫಾ ತೊಗ್ ಜೋ ಶೇಖ್ ಜೋಗ್ ಲಂಗೈ ದನಲೆ ಸಿರಿಂಗ್ ಬಾಕಿ ಸುಖ್ನೋಲು ಸಮಾಮ್ ಜೆ ಶೇಖ್ ಮುಸ್ತಫಾ ಸಬಾಯ್ ಬಲ್ಲಿ ಸಿರುನ್ ಯೋ ಯಾ ಮತಲ್ಲೋಲ ಚೈ ಯಲ್ಲ ಮನ ಬೆರಲೆ ಕುಯ್ ಬನ್ ಬಂಗೆ ಜೀತು ಕೋ ಲೋಲೆ ಮುಯ್ ಬನ್ಯ ಖಲ ಅಮ್ ನದೆ ಬತಾಯ್ ಬಜಿಸ್ ಮಾಮ್ ಜೆ ಜಲ್ಲ ಪಲೆ ಯಲ್ಲ ಕು ಜೀತಲ್ ಕುವಿರ್ ಖೈ ಫಪ್ಪಟೆ ಕೊಚೆ ಕೌ ಮೋ ಜೀತು ಮೋ ಮನ ಗೀತೆ ಗೊರ್ಣೆ ಮೋಯ್ ಹೆಸಲೆ ದುಗ್ಗಂತು ನಿಚ್ಚಿಕಿಚೇಮ್ ಸದೋ ಕೋವರ್ತಿ ಸವ ದೋ ಪಚ್ಚೆ ದೋ ಪಚ್ಚೆ ದೋ ದಿಕ್ಕಿತ್ ಮುಯ್ ದೊಹ್ ಬಚ್ಚಲೆ ಯಾ ಮತ್ತು ಕುಯ್ಯು ಅಗ್ಗೋ ಮಿ ಸೊಹ್ನ ಯಹಂ ಯಾ ಮನ ಬೋಟ್ ನಿತ್ನು ಬಾಹ್ನೆ ಮಗ್ನಿ ಬೋಚಿ ಖಲೆ ಯೌ ಕೆರ್ಗೆ ಸದ್ದಿಂಗ ನೆಹ್ಮೆ ನ್ಯತ್ ಸದೋರಗಿತಂ ಯೌ ಕೆರ್ಗೆ ಸದ್ದಿಂಗ ನೆಹ್ಮೆ ನ್ಯತ್ ಸದೋರಗಿತಂ ಶಿಫಿಹ್ನ ಯಾ ಕುತಸ್ಯತ್ ಯಾ ಬಾಹ್ಯ ವಾಜು ಚಲೆ ಬುಜ್ಜವು ದೋರ್ ಸದು ವಾಹ್ ನಿತ್ ದುದುಲು ರಫೆತ್ ಫಬುಲ್ ಜಮ್ಮಂ ಚಕ್ಕ ಚಕ್ಕವ್ ಕೆನ್ ದೈ ಮುಂಜಿ ಬಾಲೆ ಶೇಖ್ ಮಾಕ್ಯ ಶೇಖ್ ಮುಸ್ತಫಾ ಸೆನ್ನ ಯಾಪ ಮಟಲ್ ಹೊಜುಮಾ ಫೇಫತಾಯ ಲಂಪು ಯಾ ಕಿಚಲಿ ಯಲ್ಲ ನಂಗ ಸಖ್ಫಿ ಚಿ ದುನಿಯಾ ನಿಖ್ಚಿ ಬಿ ಜುನಿಯಾತ್ ಬರವ ಸಾಯಿ ಬೋಕಿ ನೋಯ್ ಯಲ್ಲ ಬೋಫಿ ಚಲಿ ಬೋಲಿಂ ಸಸಲಿ ಜುದೋ ಗುಲ್ ಅಮಿ ಸಲ್ಫಿ ಸವೆತ್ ಗೈ ಮುಚ್ಚೆ ಕೈ ಮುಚ್ಚಲೆ ಕೈ ಬಾಹ ಕೈ ದರಲೆ ದು ಜಫ್ಲು ನ್ಯಾವ್ ದು ಕವಾಹ್ ಹೇ ಮುಲಿ ಬೊಕ್ಕ ಮಿತಂ ಯೋ ಮನು ಲಾ ಜಿಫ್ಲು ಸೇವ್ ದೊನ್ನೋ ಕೊಫಿ ದು ಫಲೆ ನೇ ನ್ಯುಂ ಬಲಾನ್ ಗು ಜಿಫ್ಲು ನ್ಯೋ ದೇ ಕೊ ಫರ್ ದೇ ಖರಲ್ ಯೋ ಯಾರಿ ವೆ ಜೀಗಂ ಯೆ ಪರಫೆತ್ ಮತಲೆ ಬೋಲೆ ಕುಲೈ ದೆಫ್ ಮರೋ ಮಿತ್ ಹಮ್ನ ಚೈ ನಿ ಬುವಿರ್ ಯೋ ದೋ ಮರೋ ಮಂ ಸದೋ ಮಾಸಂ ಕುಜೆ ಮಿಚ್ಚಲೆ ಯಲಾಲ ತನ್ನಿ ಚಿಬೀರ್ ತನ್ನಿ ಯು ಬಾಹ್ ಯಿ ಬಿಗನ್ ನಿ ದಖ್ ನದಿ ಗೆಲ್ಲವರ್ ದಿ ಸಂಗ ಯಾ ಸರಲೆ ಮೊಮನ ಚೇರು ಗನ್ ಹಮ್ ಚರಾಂಗ ಕುಮಿಯೇ ವಿನಂಗಿರ್ ಬಾಮಿಯರಾಂಗ ಮೊಮನ ಚೇರು ಗನ್